0: ಮಿಥ್ಯಾಹಾರ ವಿಹಾರಾಣಾಂ ಪ್ರಸಂಗ ದೋಷ ಸಂಚಯ ದೋಷಾಣಾಂ ಸಂಚಯಾತ್ ರೋಗ ಪ್ರಸಜ್ಯಂತೆ ನರ ಆಮಯಾನ್. ಅನುಚಿತ್ ಭೋಜನ್ ಔರ್ ಅನಿಯಮಿತ ಜೀವನ ಶೈಲಿ ಕೆ ಕಾರಣ ಹಮಾರಿ ಶಾರೀರಿಕ ದೋಷ ವಾತ್ ಪಿತ್ ಔರ್ ಕಫ್ ಅಸಂತುಲಿತ ಹೋ ಜಾತೆ ಹೈ ಔರ್ ಯಹಿ ಅಸಂತುಲನ್ ಆಗೇ ಚಲ್ಕರ್ ಕೈ ಪ್ರಕಾರ ಕೆ ರೋಗೋ ಕಾ ಕಾರಣ ಬನ್ತಾ ಹೈ. ಉಚಿತ್ ಭೋಜನ್ ಔರ್ ನಿಯಮಿತ ಜೀವನ ಶೈಲಿ ಸೆ ಶರೀರ ಸ್ವಸ್ಥ ರಹತಾ ಹೈ. ಆಯುರ್ವೇದ ಕಾ ಜ್ಞಾನ ಬನಾಯೇ ಜೀವನ ಆಸಾನ್. ಆಯುರ್ವೇದ ದಿವಸ 23 ಸಿತಂಬರ್ ಕೋ ದ್ವೀಪೋ ಮೇ ಮನಾಯಾ ಜಾ ರಹಾ ಹೈ. ಅಂಡಮಾನ್ ನಿಕೋಬಾರ್ ಪ್ರಶಾಸನ ಸ್ವಾಸ್ಥ್ಯ ಸೇವಾ ನಿದೇಶಾಲಯ ಕೆ ಆಯುಷ್ ಪ್ರಕೋಷ್ಠ ತಥಾ ಅಂಡಮಾನ್ ನಿಕೋಬಾರ್ ಸ್ಟೇಟ್ ಆಯುಷ್ ಸೊಸೈಟಿ ದ್ವಾರಾ ಜನಹಿತ ಮೇ ಜಾರಿ.
1: ನಮಸ್ಕಾರ, ಆಕಾಶವಾಣಿ ಶ್ರೀ ವಿಜಯಪುರಂ ಸೇ ಪ್ರಸ್ತುತ ಹೈ ಪ್ರಾದೇಶಿಕ ಸಮಾಚಾರ.

ಸಿಲ್ಲಾಮನಿ ರೊಕ್ಕರ ಹಮಾಂಗ್ ಇಂಗಿರೇತಕ ಲಮಕ್ ತೆಲ್ಗಿ ಮೀಡಿಯಂ ವೇತ್ 438.6 ಮೀಟರ್ ಹೇಗ್ 684 ಕಿಲೋಹರ್ಟ್ಸ್ ರಮಾಂಗ್ ಎಲ್ಗಿ ಆಕಾಶವಾಣಿ ಇಸ್ರೀ ವಿಜಯಪುರಂ ಅನ್ಗಿ ನಿಕೋಬಾರಿ ಪ್ರೋಗ್ರಾಮ್ ತಹಾಂಗ ಮಿನ್ ಕಾಹ್ತಲೂನ್ ಹಿ ಇಂಗಿ ಸಕಾಮ ಗಮ್ ಬಾಂಡಿಚೇರಿ ಯೂನಿವರ್ಸಿಟಿ ನಹಲೇನ್ ಕಕಿನೇಕನ್ ಗಮ್ ಸೆಮಿಸ್ಟರ್ ಎಕ್ಸಾಮಿನೇಷನ್ ಇನ್ ಮಿನೆ ತರೋಲ್ ಕಾಂಗಿನ್ ಯು ಜಿ ಹೇಗ್ ಪಿ ಜಿ ಕೋರ್ಸಸ್ ಅಂಡರ್ ಗಮ್ ಎನ್ ಇ ಪಿ / ಸಿ ಪಿ ಸಿ ಎಸ್ ಕರಿಕುಲಮ್ ಈ ಅಲಹಬ್ ನವಂಬರ್ ಹೇಗ್ ಡಿಸೆಂಬರ್ ಎಲ್ಗೊ ತನೆಟ್ಕನ್ ನಿರನತಾ ಫೂಲ್ ಎಲ್ಗಮ್ ಅಂಡಮಾನ್ ಕಾಲೇಜ್ ಅಂಡ್ ಕಾಲ್ ಶ್ರೀ ವಿಜಯಪುರಂ ಇಬ್ ಎಲಿಜಿಬಲ್ ಸ್ಟೂಡೆಂಟ್ ಇಬ್ ತಹ ಲೋನು ರಿಜಿಸ್ಟರ್ಡ್ ಹಡ್ಮಿನೆಂಟ್ ಇಂಗೆ ಎಕ್ಸಾಮಿನೇಷನ್ ನಮಿ ಹಾಯ್ ನ ಕಾಂಟ್ಯಾಕ್ಟ್ ಗಮ್ ಎಕ್ಸಾಮಿನೇಷನ್ ಸೆಲ್ ಗಮ್ ಅಂಡಮಾನ್ ಕಾಲೇಜ್ ಅಂಡ್ ಕಾಲ್ ನಿಲಕ್ತಕು ಇಂಗ್ ತಂಗಾಮು ತ ಹೆವರಸೀನ್ ಅಲಾಂಗ್ ಸೆಪ್ಟೆಂಬರ್ ಜಿಂಗೆ ತನೆಟ್ಕನ್ ನಿರನತಾ ಫೂಲ್ ಇರೇತಾಕ್ ಆಫೀಸ್ ಲಮಕ್ ತೆಂಗಮ್ ಆ್ಯಂಡ್ ಕಾಲ್ ಅನ್ಗಿ ಮಿನ್ ಕತಲೂನ್ ಹಾಂ ಇದು ಹಂಗಿ ತೆರೆ ತೆನ್ಲಾಹೆನ್ಕು ಪನಮ್ಗಿ ಕುನ್ ಪನಮ್ ಹಿ ಅಂಡಮಾನ್ ಎನ್ ಕುಬಾರ್ ಐಲೆಂಡ್ಸ್ ಗಮ್ ರಾಕ್ ಎನ್ ಕುಮ್ಲೇರನ್ ಸಾನುಕ್ತರಂಗಮ್ ಕುಮ್ರಾ ನೆಲುಕ್ತುಕು ತ ಸಾತ್ ಸಲಿತ ಕಾಹುಕ್ಸಿನ್ ಸೆಂಟಿಮೀಟರ್ ರಾಕ್ ಎನ್ ರನ್ ಸಾನುಕ್ತರಮಿನ್ ನಮಿ ಹಾಯ್ ನ ಇನ್ಮಿನೆ ತ ಹಿಂಗ್ ನೆಟ್ ಕಾಮ್ಗ ಚೂಕ್ ಇಂಗ್ ಕುನ್ ಪನಮ್ ಹಿ ಅಂಡಮಾನ್ ಎನ್ ಕುಬಾರ್ ಐಲೆಂಡ್ಸ್ ನ ಹುಲುರನ್ ತ ಕುನ್ ರಾಕ್ ಹೇಗ್ ತಹಾಂಗ್ ಇಂಟ್ರೆ ತಂಗಮ್ ತ ಕಸಾವರನ್ ಕುಫರ್ಟ್ ಇಂಟ್ರೆ ನ ಸಲಿತ ನಮಿ ಹಾಯ್ ನ ತೆಲ್ಗ ತ ಫ್ಯಾನ್ ಅನಾಯ್ ಹೇಗ್ ತಾನಿ ಅನಾಯ್ ಕಿಲೋಮೀಟರ್ ಪರ್ ಹಾವ್ ನೆಲ್ಮಿನೆ ತುಲುಯ್ ತರೆ ಸುಮ್ ಕಾಮಿನ್ ಲಮಕ್ ತೆಂಗಮ್ ಡೈರೆಕ್ಟೊರೇಟ್ ಆಫ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅನ್ಗಿ ಮಿನ್ ಕಾತಲೂನ್ ಹಾಯ್ ಇದೆ ಹಂಗಿ ತರ ತರ ನಿಮಿನ ಮಹಾವಿಟ್ ಕಿರಚೂಂಗ್ ಲಮಕ್ ಹಾಯ್ನೆ ಕುನ್ ಪನಮ್ ಹಿ ಗಮಚೋಂಗ್ ಅವಿ ಕಾಲಿಖಾಟ್ ಕಿರಣ್ ಗರ ಹುರಿಟ್ ನಂಗ್ ಚು ಮಾಯ ಬಂದರ್ ತಟಿಕ್ಲಿಪುರ್ ಇತ ಹೆವರ್ ಕಂಡೋ ತಾತಮ್ ನೆಲಕ್ಞ ಹೆಡವಾಫ್ ಗಿಪ್ ತನೆರನಾಯ್ ಅಲಾಂಗ್ ಚಿಂಗೆ ಇತ ನೆಟ್ ಕಂಡೋ ತ ಸಕಾಮ್ ನರಾಂಗ್ ಟಿಕ್ಲಿಪುರ್ ಹೇಕ್ ಅನ್ಮಿನ್ ಸುಕ್ ಮಾಯ ಬಂದರ್ ಅಲ್ ತಲ ಕರನ್ ಹವಾನ್ ನೆಚು ಶ್ರೀ ವಿಜಯಪುರಂ ಎಮ್ ವಿ ಸ್ಟ್ರೇಟ್ ಐಲೆಂಡ್ ಚು ಮಾಯ ಬಂದರ್ ತಟಿಕ್ಲಿಪುರ್ ಮಿನ್ ಇಂಟ್ರೆ ಇಪ್ತ ನೆರನಾಯ್ ಕಾಹೋಕ್ ಅಲಾಂಗ್ ಚಿಂಗೆ ಇತ ಸಟ್ ಕಂಡೋ ತಲಾ ಪುಹಿ ನೆಲಕ್ಞ ಹೆಡವಾಫ್ ಇಪ್ ತನೆರ ನಾಯ್ ನೆಟ್ ಅಲಾಂಗ್ ಚಿಂಗೆ ಇತ ಸಟ್ ಕಂಡೋ ತಲಾ ಪುಹಿ ನರಾಂಗ್ ಟಿಕ್ಲಿಪುರ್ ಹೇಕ್ ಅನ್ಮಿನ್ ಸುಕ್ ಮಾಯ ಬಂದರ್ ಎಲ್ ತಲ ಗ್ರಹಾವನ್ ನೆಚು ಶ್ರೀ ವಿಜಯಪುರಂ ಕಿರಣ್ ಗಿರೇಂದ್ರೇಜ್ ಎಮ್ ವಿ ಕ್ಯಾಂಬಲ್ ಬೇ ನಂಗ್ ಚು ಲಿಟಿಲ್ ಅಂಡಮಾನ್ ಇತ ಮಾಚು ತಿರ್ಕಂಡ್ರೋ ತಹತಮ್ ನೆಲಕ್ಞ ಹೆಡವಾಫ್ ಗಜ್ ಇಲರನ್ ಹುರೇಜ್ ನಹಾವನ್ ನರಾಂಗ್ ಲಿಟಿಲ್ ಅಂಡಮಾನ್ ಇತ ಮಾಚು ತಿರ್ಕಂಡ್ರೋ ತಹತಮ್ ನಹಾವನ್ ನೆಚು ಶ್ರೀ ವಿಜಯಪುರಂ ಹೇ ಕನ್ಮಿನ್ ಗಮ್ ಚೋಂಗ್ ಎಮ್ ವಿ ಕ್ಯಾಂಬಲ್ ಬೇ ನಂಗ್ ಚು ಲಿಟಿಲ್ ಅಂಡಮಾನ್ ಇಪ್ತ ನಿರನಾಯ ಅಲಾಂಗ್ ಚಿಂಗೆ ಇತ ಮಾಚು ತಿರ್ಕಂಡ್ರೋ ತಲಾ ಪುಹಿ ನೆಲಕ್ಞ ಹೆಡವಾಫ್ ಗಜ್ ಇಲರನ್ ಮಿನ್ ನಹಾವನ್ ಇಫೇ ಇತ ಮಾಚು ತಿರ್ಕಂಡ್ರೋ ತಹತಮ್ ನರಾಂಗ್ ಲಿಟಿಲ್ ಅಂಡಮಾನ್ ನಹಾವನ್ ನಚು ಶ್ರೀ ವಿಜಯಪುರಂ ಹೇಕ್ ಮಿನ್ ಇಂಟ್ರಿ ಎಮ್ ವಿ ಕ್ಯಾಂಬಲ್ ಬೇ ನಂಗ್ ಚು ಲಿಟಿಲ್ ಅಂಡಮಾನ್ ಇಪ್ತ ನರನಾಯ್ ನೆಟ್ ಅಲಾಂಗ್ ಚಿಂಗೆ ಇತ ಸುಮ್ ಕಂಡ್ರೋ ತಲಾ ಪುಹಿ ನೆಲಕ್ಞ ಹೆಡವಾಫ್ ಗಜ್ ಇಲರನ್ ಮಿನ್ ನಹಾವನ್ ಇಫೇ ಇತ ಮಾಚು ತಿರ್ಕಂಡ್ರೋ ತಹತಮ್ ನರಾಂಗ್ ಲಿಟಿಲ್ ಅಂಡಮಾನ್ ನಹಾವನ್ ನಚು ಶ್ರೀ ವಿಜಯಪುರಂ ಗಮಚೋಂಗ್ ಎಮ್ ವಿ ಸಂಡಿನ ಲಾಸೂನ್ ಗರನ್ ರಮಿನ್ ನಂಗ್ ಚು ಲಿಟಿಲ್ ಅಂಡಮಾನ್ ತ ಕಾರ್ನಿಕುಬಾರ್ ಇಪ್ತ ನಿರನಾಯ್ ಅಲಾಂಗ್ ಚಿಂಗೇಟ್ ಇತ ಸಾಟ್ ಕಂಡ್ರೋ ತಲಾ ಪುಹಿ ನೆಲಕ್ಞ ಹೆಡವಾಫ್ ಇಪ್ತ ನಿರನಾಯ್ ಕಾಹೋಕ್ ಅಲಾಂಗ್ ಚಿಂಗೇಟ್ ಇತ ಫ್ಯಾನ್ ಕಂಡ್ರೋ ತಲಾ ಹರಾಪ್ ಮಿನ್ ನರಾ ಅಂಗ್ ಕಾರ್ನಿಕುಬಾರ್ ಹೇಕ್ ಅನ್ಮಿನ ಸಿಕ್ ಲಿಟಿಲ್ ಅಂಡಮಾನ್ ಇಪ್ ಇನ್ವಾ ನರೇನ ಚು ಶ್ರೀ ವಿಜಯಪುರಂ ಹೇ ಕನ್ಮಿನ್ ಎಮ್ ವಿ ಸಂಡಿನಲ್ ನಂಗ್ ನಂಗ್ ಅಸೂನ್ ಗರನ್ ನಂಗ್ ಚು ಲಿಟಿಲ್ ಅಂಡಮಾನ್ ದ ಕಾರ್ನಿಕುಬಾರ್ ಇಪ್ತ ನರೇನ ತ ಫೂಲ್ ಅಲಾಂಗ್ ಚಿಂಗೇಟ್ ಇತ ಸಾಟ್ ಕಂಡ್ರೋ ತಲಾ ಪುಹಿ ನೆಲಕ್ಞ ಹೆಡವಾಫ್ ನ ಛಾವನ್ ಮಿನ್ ಇಪ್ತ ನರೇನ ಸಾಟ್ ಅಲಾಂಗ್ ಚಿಂಗೇಟ್ ಇತ ಫ್ಯಾನ್ ಕಂಡ್ರೋ ತಲಾ ಹರಾಪ್ ನರಾಂಗ್ ಕಾರ್ನಿಕುಬಾರ್ ಸಿಕ್ ಲಿಟಿಲ್ ಅಂಡಮಾನ್ ಅನ್ಮಿನ್ ನ ಹೇಕ್ ಇಪ್ ಇನ್ವಾ ನರೇನ ಚು ಶ್ರೀ ವಿಜಯಪುರಂ ನಾಲಂದ ಚು ನಾನ್ಕೋರಿತಿ ಕ್ಯಾಂಬಲ್ ಬೇ ಮಿನ್ ಇಪ್ತ ನರೇನ ನೆಟ್ ಅಲಾಂಗ್ ಚಿಂಗೇಟ್ ಇತ ಮಾ ಚುತ್ರ ಕಂಡ್ರೋ ತಲಾ ಪುಹಿ ನೆಲಕ್ಞ ಹೆಡವಾಫ್ ಇಪ್ತ ನರೇನ ಫ್ಯಾನ್ ಅಲಾಂಗ್ ಚಿಂಗೇಟ್ ಇತ ಹೆರ್ವ ಕಂಡ್ರೋ ತಲಾ ಪುಹಿ ಮಿನ್ ನರಾಂಗ್ ಕ್ಯಾಂಬಲ್ ಬೇ ಹೇಕ್ ಅನ್ಮಿನ ಸಿಕ್ ನಾನ್ ಕೋರಿ ಅಲ್ತಾಲ ಕರನ್ ಹವಾನ್ ನಚು ಶ್ರೀ ವಿಜಯಪುರಂ ಎಮ್ ವಿ ಕಾಲಿಖಾಟ್ ಚು ಲಿಟಿಲ್ ಅಂಡಮಾನ್ ಕಾರ್ನಿಕುಬಾರ್ ಚೌರಾ ದಿರಸಾ ಕಚಾಲ್ ತ ನಾನ್ ಕೋರಿ ಅನ್ಮಿನ್ ಅಲ್ತಾಲ ಕರನ್ ನಚು ಕ್ಯಾಂಬಲ್ ಬೇ ಇಪ್ತ ನೆರನಾಯ್ ಫ್ಯಾನ್ ಅಲಾಂಗ್ ಚಿಂಗೇಟ್ ಇತ ಸಟ್ ಕಂಡ್ರೋ ತಲಾ ಪುಹಿ ನೆಲಕ್ಞ ಹೆಡವಾಫ್ ಇಪ್ತ ನೆರನಾಯ್ ಸಟ್ ಅಲಾಂಗ್ ಚಿಂಗೇಟ್ ಇತ ಹೆರ್ ಕಂಡ್ರೋ ತಲಾ ಪುಹಿ ಮಿನ್ ನರಾ ಅಂಗ್ ಕ್ಯಾಂಬಲ್ ಬೇ ಹೇಕ್ ಅನ್ಮಿನ ಸಿಕ್ ನಾನ್ ಕೋರಿ ಕಚಾಲ್ ತಿರಸಾ ಚೌರಾ ಕಾರ್ನಿಕುಬಾರ್ ತ ಲಿಟಿಲ್ ಅಂಡಮಾನ್ ಅಲ್ತಾಲ ಗರನ್ ಹವನ್ ನಚು ಶ್ರೀ ವಿಜಯಪುರಂ ಅನುನುನ್ನೆ ಮಿನ್ ಕಾತಲೋನ್ ಹಿ ಇಂಗ್ ಸಕಾಮ ತಾಸುನಿರನ್ ಮಿನ್ ಕಾತಲೋನ್ ತಂಗಮ್ ಆಕಾಶವಾಣಿ ಶ್ರೀ ವಿಜಯಪುರಂ ಮಿನ್ ಹಲೇ ಲಂಗಮ್ ಸೆಲೆಕ್ಷನ್ ಟೆಸ್ಟ್ ಇಂಗಮ್ ಇಂಪ್ಯಾನೆಲ್ಮೆನ್ ಆಫ್ ಬ್ರಾಡ್ಕಾಸ್ಟ್ ಅಸಿಸ್ಟೆಂಟ್ ಪಿ ಎ ಇಬ್ ಕ್ಯಾಂಡಿಡೇಟ್ಸ್ ನ ತಹ ಗ್ರ್ಯಾಜುಯೇಟ್ ತಹ ವಾಯ ಎಲೋ ಹೇಗ್ ತಹ ಎಲ್ಕು ಯುವ ನೆ ಇನ್ಮಿನೆ ಹಿಂದಿ ಹೇಗ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಹೇಗ್ ತಹ ಉರಹರನ್ ಇನ್ರೆ ನುಹುವು ಎನ್ ಎಲ್ಕು ಇಂಗಮ್ ಕಂಪ್ಯೂಟರ್ ಅನುನುನ್ ತಹ ಕ್ವಾಲಿಫಿಕೇಶನ್ ಇಬ್ ಕ್ಯಾಂಡಿಡೇಟ್ಸ್ ಗಮ್ ಅಪ್ಪರ್ ಏಜ್ ಲಿಮಿಟ್ ನ ಅಟ್ಕೋ ನ ಪೋಯನ್ ತ ಫ್ಯಾನ್ ಅನಾಯ್ ಅಸಾ ಎನ್ ಲಾಯನ್ ಗಮ್